0: ಅಲ್ಲಿ ನಮ್ಮ ಹೆಸರು ಹರಿಮ ಆಸಕ್ತಿ ಈ ಬಗ್ಗೆನೆ ಕಥಾವಿರಲ್ಲ ಮತ್ತೆ ಅಗೇತರಾಗಿ ಮತ್ತೆ ಹರಿಮ ಸಪ್ತ ಹರಿ ಆದಂಬರಿ ಅತ್ಯಂತ ಪತ್ರೆ ಕ್ಲಿತಿ ಅಪ್ಪಾನು ಕೇಳಿ ತುಂಬ ಕಥಾಗರ ಇದು ಸಲ ಕೋವಿಕ್ವ ಸಂಗತಿ ಏಕ ಮಗೆ ಆವೆ ಇಂತ ಬಸ್ತೆ ನಮ್ಮ ಮಗೆ ಅದನ್ನ ತಾಯ ಪತ್ರ ಆವೆನ್ನೇ ಏನಾದ್ರೆ ಏಕ ಮಗೆ ಕೀತೆ ತೀನು ಈಗನೆ ಅಪ್ಪಿ ಓಣಮ ನಿರ್ಮಾಣ ಸಾರು ವ್ಯಕ್ತ ವೆದಗತ್ತೆನ್ನೇ ಜನೆ ಸದುರಕ್ ಲಭೆಯನ್ನೇ ನಿಲ ಮುದಲ್ಲಲಿ ನಿಮಗೆ ಏವೇ ಅಗೆ ಕಿರಿ ಒಂದು ಕರುಹರಿ ಕರನವನ ಏಕ ತಮೈ ನಿರ್ಮಾಣ ಸಾರು ವ್ಯಕ್ತ ಲಭೆ ಲೋಕುಮ ಸತುತ ಮತ್ತೆ ಏಕ ಹೆಸರು ಲೋಕುಮ ಸತುಟ ಶಕುವಿ ಅದಕ್ಕೆ ತಮೈ ನಂಬರಿಕೆ ಇಲ್ಲಗಿನ ಇಲ್ಲಗಿನ ಕಥ ಹಾಕಿರಲ್ಲ ದೀಪ
1: ಹೊಂದಾಯ್ ಇಲ್ಲಂದ್ರೆ ಒಳಾಟ ಸಮ್ಮಾನ ಲಭ್ಯ ತಿನ್ನೋದು ರಿಸ್ಮಿನ ನೋಗು ಸಮ್ಮಾನ ತಿನ್ನೋಣ ಲಂಕ ತಾವಮನೆ ಅನಾಗತಿ ಲಭ್ಯನ ಪುಳುವಣ್ಣೆ
0: ಏತಿ ತಿಂಗರೆ ಮಂಕರ್ನ ದೇಯನ ಮಟ್ಟ ಸಾತುಟುವಿ
1: ಓ
0: ಸಮಾಜ ಏತ ಮುಖಕ್ಕರಿ ಏನ ಅಂಬೇನೋಲಂ ತಿಂಗಿಕ ಲೋಕು ದೇಯಕ್ ನಿ ಸಮಹರ ಗೀತ ಗೊಡಕೈ ಮಟ ಕೀನ ಲಿಯೋ ಗನ್ನ ಲಿಯಾಗತ್ತೆ ಫಸ್ಟ್ ಕೀನ ಈಗ ಮಟ ಎಕ್ಕಿನೆ ಇತರಟ್ಟ ಇನ್ನ ಕೆನ್ನೆ ಯು ಕೆ ವಲ ಇನ್ನ ಕೆಂಪಿ ಆಗತ್ತೆ ಅಡಿ ಆಡು ವ್ಯಕ್ತಿ ಕೇಳ ಮೇ ಏಕ ನಿಗದ ದುನ್ನೆ ಪತ್ತೆ ಯಾಯಿಕ ತನುವ ಏಕ ತನುವ ಹೆಸರು ಅನುರಾಧ ಬೇಸಂತ ಒತ್ತನೆ ನೆಹೆ ಯಾಲ ತಾಮ ಔಟ್ಟರ್ಲ ನೆತಿ ಹಿತ್ತ ಯಾ ಕಿವ್ವ ಈ ಆಲುವಟ ಒಬ್ಬ ಅಹಂಡ ದುನ್ನ ಕೇಳ ಈ ಆಲುವ ದಹತ್ತರ ಇತರ ಅಹಂಡ ನೆತಿ ಕಿವ್ವ ಈತ ಪತ್ತೆ ಯಾಗೆ ದುಃಖ ತುಣಿ ಯಾಕೆ ದುಃಖ ತುಣಿ ಉನಾ ಕಿವ್ವ
1: ಓಕೆ
0: ಸಿಂಗ್ ಏ ಬಗ್ಗೆ ಓ ಏ ಬಗ್ಗೆ ದೇವರ ಅಹನು ಕೊಟ್ಟೆ ಸಾಕುಟು ಏಕತ್ತೆ ಕಿವ್ವೇ ಪೊಡಿ ಕಾಲ ಯಾಟ ಗೆದರಿ ತಾತ ವೇನಸ್ತಂಕರ ಯಾಟ ಹಂಡೋನಿ ಐ ಐ ಮತ ಹೆಮ ಕರಿ ಕೇಳಿಕಲು ಯಾಟ ಹಂಡೋನಿ ಕೇಳ ಕುಂಚಿ ಕಾಲ ಅವರದು ಹೈಯಿಂದ
1: ಓ ಏಕಟ ಗೀತೆ ಕೆದು
0: ಏಕಟ ಸರಳವಲಿಯಲದೆ ಕೋ ಮಂಗ ಏಕ ಗೀತೆ ಕೇಳದು ಉನ್ನ ಅಷ್ಟು ತನುವ ದಾಲ ಕೊಮ್ಮ ಹೆದುವನ್ ಫಸ್ತೆ ಮೇ ಯಾಲು ಅಟ ದೀಲ ಯಾಲುವ ದಹಸ್ತರ ಇತರೆ ಹೂವ ಯಾಕೆ ಏ ಕಹಾನಿಗೆ ಯಾಕೆ ದುಃಖ ತುಣಿ ಉನಾ ಹೂವ
1: ಹರಿ ಹೊಂದ
0: ಕೆನೆಕ್ಟ ಕರಂಡ ಕೊಳ್ಳುವನ್ನ ಮೇಕ ಅರೆ ಸಮ್ಮಾನ ನೆತ್ತುವಟ ಏ ಸಮ್ಮಾನಿ ಅತಿ ಕೇಳ ಮತ್ತೆ
1: ಅತ್ತವಸ ಏಕ ಹರಿಯಟ ಬೇತದ ದುನ್ನವಾಗಿ ತಮ್ಮ ಏ ಏ ಏ ಅತಿಂಗ ಯಾ ಸಂತೋಷ ವೇನೋ ಏ ಅತಿ ಯಾಗಿ ದುಃಖ ನಿವಾಗನ್ನೋ ಯಾ ಏಕಿಂ ಸಂಪತ್ ವೇನೋ ಏಕ ಹರಿಯಟ ಬೇತದ ದುನ್ನವಾಗಿ ತಮ್ಮ ಏ ಯಾಗಿ ಹಿತತ ಸಹನೆಯಕ್ ಲಭಿನೋ ಏ ಅತಿಂ
2: මට මතක්ුණේ රංජන ඒ කාලේ මතකද ඔය අපි ඉගෙන ගන්න කාලේ සාහිත්‍යයට එහෙම අපිට ඔය පැල් කවි ගැල් කවි නෙළුම් කවි නේද ඒ ඒ කාලේ ඔය කවි රචනා කරලා තියෙන අය එහෙම නැත්නම් කවි කියන අය ඒ අයගේ මේ කාන්සිය මාන්සිය තෙහෙට්ටුව වේදනාව නිවා ගන්න තමයි මේ ගොඩාක්ම මේ දේවල් වලට යොමු වෙලා තිබුණේ එතකොට මේ සාහිත්‍ය ගත්තහම ලංකාවේ සිංහල සාහිත්‍ය ඒ ඉස්සර කාලේ ලියවිච්ච හරි අර්ථවත් ගීත අද වුණත් අපිට ඒ ගීත ඇහුවහම හරි වෙනස්ම හැඟීමක් හිතට දැනෙනවානේ සතුට වෙන්න පුළුවන් දැන් අපිට කාගෙන්වත් පළිගන්න හිතනවද ඒ වගේ ගීත අපි අහලා තියෙනවද ගීතයක් ඇහුවයින් පස්සේ ඉතින් මං හිතන්නේ රිස්මිනාට පෞද්ගලිකව සතුට වෙන්න පුළුවන් සහ අර ආත්ම තෘප්තිය කියන එක උපරිම ලබන්න පුළුවන් අවස්ථාවක් ඒකනේ
0: ඇත්තෙම
1: මේ ගීතේ පදමාලාවලියන්නේ අපිත් සමග දැන් එකතු වී සිටින රිස්මිනා සමින් ಸಂಗೀತೆ ಸಪೆಯನ್ನೇ ಅನುರಾಧ ವಿಕ್ರಮ ಸಿಂಗ ಗೀತೆ ಗಾಯನೆ ಕರುವ ನೆಲು ಅಧಿಕಾರಿ